ಮಹಾಶಬರಿ ಗಣ ಸದ್ಗುಣ ಸಂಭೃತ ಕೇಳಿತಲೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಂ

ಕಟ್ಟಿ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ ಕಟ್ಟ